ಹೇ ಈಗ ನಾದ ಕಿಂಗ್, ನಾವೆಚ್ಚದ್ದ ರೂಲ್ಸ್ ಅಂತ ರೂಲ್ಸ್ ಏನ ಇಷ್ಟೊತ್ತಿಗೆ ಅಪ್ಪಪ್ಪ ಮಾತಿಟ್ಟೇ ಇರ್ಪ, ಅದು ಗಪ್ಚಿಪ್ಪನ್ನು ಕೆಟ್ಟು ಫಾಲೋ ಪಣ್ಣ, ಅದ ಉಟ್ಟುಟ್ಟಿ ಅದ ಅದ ಅಡ ಹೊಡಿ ತಲ ಪಣ್ಣ ನೆನಚ ಅವನ ಕಂಡ ತುಂಡಮ ವೆಟ್ಟಿ ಕಲಚಿ ಕೊಟ್ಟಿಡುವೆ. ಹೊಕ್ಕೋ ಟೈಗರ್ ಕಾ ಹೊಕ್ಕೋ.